ಕಿಂಚ ಸುನಿವಾರ್ಯ ಮನಸ್ಸಮಾಧೌ ಆದಾಯ ಹೃತ್ಕಮಲ ಮಧ್ಯಗತಂ ಪ್ರದೇಶಂ ವಾರಾಣಸೀ ಪುರಪತಿಂ ಭಜ ವಿಶ್ವನಾಥಂ ರಾಗಾದಿ ದೋಷರಹಿತ ಸ್ವಜನಾನುರಾಗಂ ವೈರಾಗ್ಯ ಶಾಂತಿ ನಿಲಯಂ ಗಿರಿಜಾ ಸಹಾಯಂ ಮಾಧುರ್ಯ ಧೈರ್ಯ ಸುಭಗಂ